ಖಾಸಗಿ ಮೆಗದ ಹಾಕದು ಚುಕ್ಕು ದಯಪು ಹೊಯಪ್ಪು ಸುಖ ಸಂಬಂಧ ಅಲ್ಲ ಅವಂತ ದೇಡಿಂಗ ಬಸುಕು ವಾಯ ಐ ಪಿ ಆ ತುಂಬ ಅಬ್ಬಿಬ್ಬಿ ಮೇಕಾಯ್ ಗಂಜಿ ಪೆನ್ ಇಫು ಈಸಿ ಕಮ್ಮಿ ಮೇರೆ ಕನವು.